ಯೋಜನ ತುಮರಿ ಭಗತ್ ಕ್ರಂತಿ ತಿನಕಿ ಕಾಜ ಸ್ವಾರ್ಥ ತೇರಿಯ ಭಕ್ತ ಕೋಬಲಹಾರ ಥಾನ ಸ್ವಭಾವ ಸದಾ ಪ್ರಭು ತೇರ ರಂಗ ತೇರಿ ಅಪಾರ ತೇರ ಥಾನ ಸ್ವಭಾವ ರೂಪ ಸ್ವಭಾವ ತೇರಿ ಭಗತ ಸೋಹೇ ದರಬಾರಿ ಮಾಲಕ ಜೀ ತೇರಾ ದರ ಕಿನ್ನಾ ಸೋಹಣಾ ಹೈ ਜਿੱਥੇ ਬਹਿ ਕੇ ਉਹ ਭਗਤ ਜਨ ਭਾਵੇਂ ਉਹ ਸੰਸਾਰ ਰੂਪੀ ਥਾਂ ਹੋਵੇ ਭਾਵੇਂ ਹਿਰਦਾ ਰੂਪੀ ਥਾਂ ਹੋਵੇ